0: ಶಾಲೆ ಬಿಸಕ್ರಪ್ಪ
1: ಕೈ ತೊಳಗಿ ಬಾಬಾ. ಬಾಬಾ ಕಪ್ಪಬ್ರ, ಅಯ್ಕೋಯ್ನಾ ಸುಕ್ಕನ್ನ ಹೊತ್ನರಿಸಿದಿ ಅದುಮ್ನ ವಾಕಲ್ ಸೊಂತಗನ್ ಸಿ ಕಪ್ಕನು ಬಾಬಾ.
0: ಇಪಾಗೆ ಅಬೆ ಇಪಾಸಿಂಗ ಸಿದಿ ಇಪಾಪ್ನೆ ಇಪಾಪ್ ಸಾಬ ಹಾಯ್ಬದು ಓಯ್ರೆ.
1: ಅದುಮ್ನ ಹಾಯ್ಗನು ಅಯ್ಕೋಯ್ನಾ ಸುಕ್ಕನ್ನ ಹೊತ್ನರಿಬ ಸಿದಿ
0: ಮದುದರೆ ಅಯ್ನ ಪುಣೆ ನುಸಿರಲಿ ಬಸೆ ಅಬೆ.
1: ಕರಿಗಿನು ಅಯ್ಕೋಯ್ಗಿ ಸೇವಾ ಸೆ ಪೇಂದ್ರಬು ಬಾಬಾ.
0: ನತ್ತೆ ನತ್ತೆ ಇಪಾಗಿ ಬೇಬಾ ಮದುಗಿನತ್ತೆ ಇಪಾನ ಕೊಂಗ್ಥಾಂಗ್ ಸೋಯಿರುವ ಅರಾಂದ ಕೊಂಗ್ಥಾಂಗ್ ಥಾಂಗ್ಲುಬನ ಇಸಾಸಿಂಬು ಕಯಾದ ವಾಹಲ್ಲಬಂಗಸಿ ಐಸಿಬು ಐಸಿಬು ಹೇಳುಕಿ ಮಪೋಕ್ತ ನೀವೈನ ಪೋಕಿಗದ್ರನೆ ಅಬೆ.
1: ಅದುಮ್ನ ಹಾಯ್ಗನು ಬಾಬಾ. ಸೆ ಹೊರೆಂಗ್ ಕರಿ ಲೇರೆ ಓಗೆ ಕರಿ ಚಾನಿಂಗೇವಾ ಚಾನಿಂಗ್ಬ ಅಮ್ಮ ಹಾಯು ಐ ಲೇರಕ್ಕೆ
0: ಕರಿಸು ಲೇರಕ್ಕನು ಇಪಾ ಕರಿಸು ಚಾನಿಂಗ್ ದೇದ ಅಬೆ.
1: ಬಾಬಾ
0: ಬಾಬಾ ವಾ ಅಮ್ಮ ಹಾಯ್ಗೆ
1: ಕರಿ ವಾನೋ ಹೆಕ್ತ ಹಾಯೋ ಬಾಬಾ.
0: ನಮಾಸೆ ಮಡಿಂಗ್ ಜೇನ್ ಖಾಬನಿ ಯಾರ ಕದಬದಿ ಮಾಂದೆ ಅದು ನಂಗ ಅಮುಕ್ ತಂದಿ ಹಾಯ್ರಗ ಏನು ನಮಾದು ಐಗಿ ಕಾಸಿದ ಅಮುಕ್ತ ಸಂಗ್ಲ ಓ ಹಾಯೋ ಐ ಐ ಮಾಗಿ ಮಪ್ಪಂದ ಲಾಲೆ ಅಮುಕ್ತ ಹಾಯ್ಜಗೆ ಅಬೆ.
1: ಬಾಬಾ ಹೈ ಹೈದಿಯೆ ಅದುಮ್ನ ಹಾಯ್ಗನು
0: ಮಸಿ ಭಾವ ಲಾಲೆ ಹಾಯ್ಬಗಿ ತಂಜಾ ಭಾವ ಫಂಗ್ದೇದ ಕೋಯಿಗಿ ಪುಚ್ಚಿ ಇಸೆ ಜೊಮೆ ಈಶ್ವರ ಭಾವನ ಐಬ ಮಪೋಕ್ ಕಯಾರ ಕಾಕ್ಪೀರೋಯ್ ಕಾಕ್ಪೀರೋಯ್.
1: ಇಮಾಗಿಸು ಅನಿಂಗ್ಬ ಅಮ್ಮ ಲೈದುನ ಚಂಗ್ದಬ ಒಯ್ರಂಗನಿ. ಇಮಾನ ಮಫಂಸಿದ ಚಂಗ್ರಬಸು ನುಮಿತ್ ಖುದಿಂಗಿ ಬಾಬಾನ ಚಾಬ ಯಾನಬ ಇಮಾನ ಥೋಂಗ್ ಥಾಕ್ತುನ ಹೊತ್ನರಿಸಿದಿ. ಬಾಬಾಗಿ ಅಮಾಂಗ್ ಅಸೋಯ್ ಫಿಜು ಫಿಜಾಮ್ ಇಮಾನ ಲೋಯ್ನ ತೌರಿ. ಇಮುಂಗಿ ಥಬಕ್ ಮಯಾಮ್ಸೆ ಅಮುಕ್ ಲೋಯ್ರಗ ಇಮಾನ ಕೈಥೇಲ್ದ ಮೀಗಿ ಹೋಟೆಲ್ದ ಯಾವ್ರಗ ಇಮುಂಗಿ ಚಾನ ಥಕ್ನಬ ಲೋಯ್ನ ಪೂರಿ. ಬೊಯ್ನಾವ್ ಇಬಾನಿನಸು ಬಾಬಾಗಿ ಹಿದಾಕ್ ಲೈಕಾಯಿಗೆ ಪೊಯೆಂಗ್ ಸಯೆಂಗ್ ಲೋಯ್ನ ಇರಾಯ್ ಲಾಯ್ನ ಪೂರಿಸಿದಿ ಬಾಬಾ.
0: ಈಗಿ ಮಪೋಕ್ಸೆ ಇರಾನ್ ಸಿ ಫಾವ ಲಾಲೆ ಹೈಜಬ ಫಾವ ಹೈಫಮ್ ಲೈತಬ ಹಾಯ್ ಮದುದನಿಕೋ.
1: ಬಾಬಾ ಅದುಮ್ನ ಖಂಗನು ಸೆ ಸೆ ಚಾಕ್ಸೆ ಚಾಥೋಕ್ನಬ ತೌರಸಿಸೆ ಐಸು ಇಮಾನಬಿ ಅಮು ಥೋರಾನಿ.
0: ಫರೆ ಚಾಕ್ತೋ ಅಬೆ ಕೋನ ಚಾರಗೆ ಕಿತಂಗನ್ ಮಲ್ಲಿ ಇಶಾನ ಚತ್ಕದಬದು ಚಲೋ ಚಲೋ ಚಲೋ ಚಲೋ.
1: ಅದುದಿ ಬಾಬಾ ಐ ಚಲಗೆ
0: ಚಲೋ ಚಲೋ ಚಲೋ ಚಲೋ.
1: ವಕಲ್ ಜಾ ಜಾತ್ ಖಂದನ ಅಮುಗ್ ಲೈರನುಕೋ ಐ ಚಲೆ.
0: ಹೋಯ್ ಹೋಯ್ ಚಲೋ ಚಲೋ. ಮೀನ ಹೈನಬ ಪೌರೌದು ತಶೇಂಗ್ನ ಥೋಕ್ಲರೆ ಐಗೊಂದ ಗರಾಂಗ್ನ ನಿಂಥೌ ಗಶಿನ ಸಾಗ್ನೀಬ ಮೆಂಥೋಯ್ಬಿ ಐದಿ ನಂಗಿನ ಫಮ್ದ ಹಂಜಿಲ್ ಹಂಜಿಲ್ ಲಾಲ್ಲಬ ಮಿಶಕ್ ಅಮನೆ ತಶೇಂಗ್ನ ಓಯ್ರೆ ಐ ಲಾಲೆ ಹೈಜನಬ ತಂಜಾ ಫಾವು ಪಿಬೀದ್ರೆ ನಂಗ್ನ ಓ ಕಾವು ಗಮ್ಲೋಯ್ ಐನ ಸಥೋಕ್ಲಮ್ದಾಯಿ ಖುದಿ ಅಸೇಂಬ ಫಿಜೋನ್ ಸೇತುನ ತೈಭಂಗ್ ಸೇಮ ಮಪು ಮಾಗಿ ಮಫಮ್ದ ಫಜರಬ ಕೋರಿಗಿ ಸೆಂಪಾಕ್ದ ಫುಗಾಯಿನ ಸಾಧನಬ ಲೈ ಮನಮ ನುಂಶೀರಬ ಧೂಪ್ ಮೈರಿ ಥೋಕ್ನ ಸಾಕ್ಲಬ ಮೈರಾ ಕಸೆದುನ ನಂಗ್ನ ಐಗಿ ಮಂಗೋಲ್ಗಿದಮ ಖುರುಂಜಖಿಬ ಅದುಗ ಅಂಗಾಂಗ್ಬ ಸಿಂಧೂರ್ ಲಾಯ್ಗಿ ನಿರ್ಮಲ್ನಿ ಹಾಯ್ದುನ ಮೊಮೋನ್ ಮೊಮೋನ್ ನೋಕ್ಲಗ ಐಗಿ ಲಾಯ್ಬಕ್ತ ನಂಬಿಕಿಬ ಮತಂದುದ ಐ ಥೌನಾ ಲೈಕಿ ಪೃಥ್ವಿ ಪುಂಬ ಜೋಯ್ ತೌಬ ಗಮ್ಗನಿ ಖದ್ಕಿ ಬಿಪ್ಥೋಯ್ ನಂದಿ ಫಿದಂ ನಫಂ ಓಯ್ಬಿ ಲಕ್ಷಿಂಗ್ ಚಾವ್ಬಿ ಮಾಂಗ್ ತುಂಗ್ ಚಪ್ ಸಾಲ ಖಂಗ್ಬಿ ಮತಿಕ್ ಚಾಬಿ ನುಪೀನೆ ಫತ್ತಬ ಐ ಅಮಗ ಥೇಂಗ್ನ ರೂಪದಗಿ ನಂಗಿ ಪುನ್ಸೀಸು ನುಂಗಾಯ್ಪಂ ಖಂಗ್ದನ ದೆಲ್ಹಲ್ಲೆದೋ ಐನ ಪುನ್ಸೀಸಿದ ಅಸಿಗುಂಬ ದೋಸ ಆಸಿ ತಾರಕ್ಬ ಮತಂದ ಉಪಾಯ ಓಯ್ನನವ ಸಾನಬದಂಗ ವಾತನಬ ಲೌ ಲೈಸಿ ಹಾಯ್ದು ನಂಗ್ನ ಕಯಾದ ಹಾಯ್ಜಕ್ಕಿವ ಐನ ಯಾಕಿತೆ ಮಧುಮನ ಗಸಿದಿ ನಂಗ್ ಬಜಾರ್ಡ ಮೀಗಿ ಹೋಟೆಲ್ ಯಾವುದನ್ನ ನೋಮಗಿ ಚರಾ ಅಮ್ಮಮ್ಗೆ ಅಕ್ಕನ್ಬ ಲಾಂಥೇಂಗ್ನಳಿ ಐನು ಪೀರಿ ಹೊಡೆದಬ ಯಾದೆ ಮತಾಗು ಐನು ಪತ್ತಿ ಹಾಯ್ದ್ರು ಹೊಂದೋಗ್ನು ತನಂದ್ರಿ ಓಹ್ ಓಹ್ ಐಗಿ ಸಾವಿರವ ಯು ಮಶಿ ಮತ ಮಂಗಾಯಿರಿ ಐಗಿ ಲನ್ ಹಾಯ್ಬಬು ಐಗಿ ಐಗಿ ಮೇಮ್ ಥೋಯ್ದ ಸೇನ್ಬ ಗುಂ ಗುನ್ ಮಚೆಟ್ ಅಮ ಫಾವ ಯಾವುದಬಿ ಕಿರಣ್ ನಗೋಂದನಿಕೋ ಐಗಿ ಲನ್ ತುಂಪುನವಕ್ ನೋಯ್ಕಿಬಸೆ ಮಿನುಂಸಿ ಖಂಗುಂದೆ ಅಂಗಕ್ಪನಿಕೋ ಕಿರಣ್ ನಂಗಿ ಥಮೋಯ್ ನಂಗಿ ಸಮಿನ್ನಬದ ಎಕ್ಸಿಡೆಂಟ್ ಥೋಕ್ತುನ ಖೂಮಸೆ ಕಕ್ಲಗ ನಂಗ್ನ ನಂಗ್ನ ಅಡೈಬ ಪಶಾ ಪುಂಬ ಪೂದ್ರೈಬ ಹೊಂದೋಗ್ತುನ ಚತ್ಕಿಬ ಗಂಬಿಕೋ ಕಿರಣ್ ನಿಮ್ ಥೋಯ್ಬಿ

0: ಹೇನಿಂಗ್ ತೀರಬೇ ಕುಂದೋಪರೆ ನಂಗಿ ಮಗುನ್ ಅಂಗಕ್ಪನೆ ನಂಗ್ನ ಐವು ನುಂಗ್ಸಿವಗಿ ಮನಾಗ್ದ ಚೇತ್ನ ಪುಂದುನ ಥಂಬಿಯುಕೋ ನಂಗಿಲ್ಲಿ ಪುನ್ನ ಪುಲಂದವದಗಿ ಗಸಿ ಐಗಿ ಪೂರೋಯ್ಬನ ಲೈತಾಫಂ ಖಂಗ್ದನ ಅಂಗೌಬಗುಂ ಕಯಾದ ನಿಂಗ್ಬ ಕಾಯ್ದ ಸಾಂಗ್ಲಬ ಮತಂಸೆ ಲೆಲಂಲಿವ ಕಲ್ಲುಪದ ಐ ಐ ಮಾಗಿ ನುಂಗ್ಸಿವಗಿ ಲಾಂಗ್ದಗಿ ನಾ ತೊಕ್ಪ ಅಂಕಿದೆ ಪುನ್ಸಿಗಿ ಮಾಗಿ ಮನಾಗ್ದ ಲೇಂಗ್ದನ ಥಂಬಿಯುಕೋ
1: ತರಿನೋ ಕುಂದುವ ಪಡೆಯಂಗ್ದು ಪಾಯರಗ ಮುರು ಮುರು ಸೋಲಿದುವು ಕುಂದುವ ಪಡೆಯಂಗ್ದುಗ ಕರಿ ವಾಡಿ ಸಾರಿನೋ
0: ತಮ್ಮ ನಿಂಗ್ ತೀರಬೇ ಕುಂದುವ ಪಡೆಯಂಗ್ಸಿನ ಐಕೊಯ್ನಿವು ಚೇತ್ನ ಪುನ್ ಬೀಕ್ರಬನೆ ಪುನ್ಸಿಗಿ ತನ್ನ ತನವ
1: ಮಾನೆ ಪುನ್ ಗ್ರಬನೆ ನನ್ನ ಹಾರಿದು ಅಸುಮ್ಮನೆ ಅಸಿಗು ಮನು ಬಿದ್ದಸೆ ಫಲಕ್ತ ಬಗ್ಗೆ ಅಮ್ಮದಿ ನುಪಾವನು ಪೋಕ್ಲಗ ಲುಹೋಂಗ್ ಫಾನ್ ಫಂಬ ಫಂಗ್ದಬಗೆ ಅವಾತ್ಪ ಕಯಾದು ನಂಗಿನ ಫಂದಗಿ ಫಂಗ್ಲೆ ಮಿಹೋಯ್ವನ ತಾನರಿವ ಸರ್ಗ ಹಾಯ್ವದು ಅಸುಕ್ ನುಮಾಯರಂಗದ್ರ ಕಿರಣ್ ನಂಗ್ದಿ ಐಗಿ ತಮೋಯ್ಗಿ ಲೈರೇಂಬಿನು
0: ತಮ್ಮ ನಸಿ ನುಂಸಿ ಬಿರಿವ ಸುಮ್ನ ಪುನ್ಸಿಗಿ ಥಾದೋಕ್ ಬೀಗನುಕೊ ನರುಂ ಥುಪ್ನ ಹಿಂಜಗೆ
1: ಹಂದಕ್ಕಿ ಮಪ್ಪೋಕ್ ಅಸಿ ಕಕ್ತಗಿ ನತ್ತೆ ಮಥಂಗಿ ಮಪ್ಪೋಕ್ ಹಾಯ್ವದನ್ನು ಲೈರಂ ತಾರದಿಯವಕೋ ಮಧುಸು ಐಗಿದಿ ಹಾ ಮಥಂಗ್ ಮಥಂಗ್

ನುಮಿತ್ನ ಥೋರಕ್ಪದ ಅಯುಕಿ ಲಿಕ್ಲಾನ ಇಕಾಯ್ರದೂನ ಮಾಂಕಿ, ಮಾಲಂಗಿ ಸಾಹುಮ್ದ ಮಾಂಕಿ, ಲಸಿಂಗಿ ಮಫೋಲ್ ಸಿಂಗ್, ನೊಂಗ್ಲೈ ನುಂಗ್ಸಿತ್ನ ಹುಮ್ದುನ ಪೂಕಿ ಮಾಲೇಮ್ಲೈದ ಲೈರಿಬ ಉಪ್ಪುಲ್ ಸಿಂಗ್ಸು, ಇಯಾಯ್ ಥಕ್ತ ತಾವರಂಬ ಕೊಂಗೋಲ್ಸು ಮತಂಗಿ ಮತುಂಗ್ ಇನ್ನ ಇಯಾಯ್ ಥಕ್ತ ಅದುಮಕ್ ಮಾಂಕಿ, ಚೇನ್ ಜೊಂಗ್ದುನ ಸಾನರಿಬ ಸಿಂಧಾ ಪಾಂಗ್ಲಿಬ ಮಿಯೋಯ್ಬ, ಲೈರೋನ್ ನುಂಗ್ದ ತಿನ್ಕಿನಿ ನೋಂಗ್ಮದಿ ಹಿಂಗ್ಲಿಂಗೈದ ನುಂಗ್ಸಿನ ನುಂಗಾಯ್ನ ಹಿಂಗ್ಮಿನಸಿ. ಮಥಂಗ್ದ ಮುಕ್ ತಾಬಿರಸಿ ಖೋಮಯ ಫಿಲ್ಮ್ದಗಿ ಅಫಾವ್ ಅಮದಿ ಸುರ್ಮಾಗ್ಯ ಪುನ್ಬ ಖೊಂಜಲ್ದ ಬಿಮೋಲ್ ಪಿಬೌನ ಸೈರಿಂಗ್ಬ ಅಮದಿ ಅಫಾವ್ನ ಸೈರಾಂಗ್ ಬೇಸೈ ಖುದುಲ್ ತಮ್ಚರಿ ತಮಿನಸಿ.

ತವಿರೆ ಮಾಯಿಪಾಗ್ಲಬ ಲೌಮಿ ಥರುಮಸಿದ ಉ ಮೊರೊಕ್ ಥಾಪದ ಮಾಯಿಪಾಗ್ಲಬ ಲೌಮಿ ಥೋಕ್ಸೋಮ್ ಕೆರಾನಿಗ ಉನ್ನದುನ ವರಿ ಸಾಬ ಉನ್ನದುನ ವರಿ ಸಾಬಿಕಿಬ ಇರಿಂಗ್ಬಮ್ ಅಜಿತ್ ಕುಮಾರ್ ಮೈತೈ ಥರುಮಸಿಬು ಪುಥೋಪಿ ನೊಂಥೋಂಬಮ್ ರೋಮಾ ಅದನ್ನ ಥರುಮ್ ತಾವಿರಿಬ ಅಸಿ ಆಕಾಶವಾಣಿ ಇಂಫಾಲ್ಗಿ ಕಂಗ್ನಾ ಸೆನಲ್ಗಿ ನಿಮಿದಾಂಗಿ ಥರುಮ್ ಪರೆಂಗ್ನಿ ಹೌಜಿಕ್ ಮುಂಪಮ್ ಅಸಿದ ಸಂದೋಕ್ ಸರಿ ಅದನ್ನ ಪೋಸ್ಟ್ ಕಾರ್ಡ್ಗೆ ಕುತಾಂಗ್ದ ಅಮದಿ ಎಸ್ ಎಂ ಎಸ್ದ ಖನ್ಬಿರಪ್ಪ ಮಣಿಪುರಿ ಫಿಲ್ಮ್ ಜೈ ಸಿಂಗ್.